0: ನೋಡ್ರಾ ಬರ್ಬಾದೆ ಐ ನೋಡ್ರಾ ನನ್ನ ಬೀ ಕುತ್ತವ
1: ತುಂಬಲಿಕ್ಕೆ ಆಯಾದೆ
0: ಹೊಲ್ದಾರವ್ನೆ ನೋಡ್ರಾ ನೀ ಕಣ್ಣ ಮುಂದೋಣ್ರಾ.